ಲೋಕಕರ್ಮಧಿ ಯಾಶು ದ್ವಿಜತಿ ವಾಚ ನಾಲೋಕ್ಯಂ ತಾಂ ಉದೀರಯೇತ್. ಧರ್ಮಾರ್ಥೋ ಉಚ್ಯತೆ ಶ್ರೇಯಃ ಕಾಮಾರ್ಥೋ ಧರ್ಮೈವ ಚ ಅರ್ಥೈವೈಹ ವಾ ಶ್ರೇಯಃ. ಸ್ತ್ರೀವರ್ಗ ಇತಿ ತು ಸ್ಥಿತಿಃ. ಆಚಾರ್ಯೋ ಬ್ರಹ್ಮಣೋ ಮೂರ್ತಿಃ ಪಿತಾ ಮೂರ್ತಿಃ ಪ್ರಜಾಪತಿಃ ಮಾತಾ ಪೃಥಿವ್ಯಾ ಮೂರ್ತಿಸ್ತು ಭ್ರಾತಸ್ಸೋ ಮೂರ್ತಿರಾತ್ಮನಃ. ವಿಷಾದಪ್ಯಮೃತಂ ಗ್ರಾಹ್ಯಂ ವಾಲಾದಪಿ ಸುಭಾಷಿತಂ ಅಮಿತ್ರಾದಪಿ ಸದ್ವೃತ್ತಂ ಅಮಿದ್ಯಾದಪಿ ಕಾಂಚನಂ. ಕಾಮ್ಯ ವಿಷಯೇರ್ ಉಪಭೋಗೇ ಕಖನೋ ಈ ಕಾಮನಾ ಶಾಂತಿ ಹಯ ನಾ.